0: ನೀರಿ ದಾನಿ ನೀರ ಬಬಮ ಮಗ ನೀರ ಬಗ ದ ಬಗರಿ ಬಬಗರಿ ದ ಮಾಪ ದಾನಿ ತಾಂತಿ ದಾ ನೀ ತಾಂತಿ ದಾ ನೀ ತಾಂತಿ ದ ಗ ಪ ಪ ಧ ಪ ಧ ಮ ಪ ಗ ಮ ಪ ಗ ಮ ರ ಸ
1: ದ ಬಗರಿ ದ ಬಗರಿ ದ ಇದ
0: ದ ದ ನಿ ರ ದ ದ ನಿ ಗ ದ ದ ನಿ ರ ದ ದ ನಿ ಗ
1: ಗ ಮ ಮ ದ ದ ನಿ ನಿ ಗ ಗ ರ